0: ಆಗ್ತಾನೆ. ಇಷ್ಟೇ ನಾವಿದ್ದು ಕಾಮನ್ ನಾವು ಆರೆ ಒನ್ನಿ ಒನ್ ಹಿಮ್ಮೆ ಇಲ್ಲ.
1: New hearts. 2, 3, 4.